ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ ವೃಂದಗಾನದಲ್ಲಿ ಸರ್ವಜ್ಞನ ವಚನ, ಭಕ್ತಿ ಎಂಬುದೇ ಬೀಜ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಲೆಟ್ ಅಸ್ ಲಿಸನ್ ಟು ಭಕ್ತಿ ಎಂಬುದೇ ಬೀಜ, ರಿಟನ್ ಬೈ ಸರ್ವಜ್ಞ, ಸಂಗಿನ್ ಕೋರಸ್.

ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ. ಮುದ್ದು ವಿಠಲರ ರಚನೆ, ಹಾಡಿದ್ದಾರೆ ಎಚ್ ಕೆ ನಾರಾಯಣ ಮತ್ತು ಸಂಗಡಿಗರು. ಎಚ್ ಕೆ ನಾರಾಯಣ ಅಂಡ್ ಪಾರ್ಟಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಮುದ್ದು ವಿಠಲ. ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿ

ಅನುರಾಧ ಭಟ್ ಮತ್ತು ಕೆ ವೃಂದಾ ಆಚಾರ್ಯ ಅವರ ದನಿಯದಿ ವಿಜಯದಾಸರು ಬರೆದಿರುವ ಇನಿತಾದರೂ ನಿನಗೆ ಮತಿ ಇಲ್ಲವೇ ಮನವೇ. ಇನಿತಾದರೂ ನಿನಗೆ ಮತಿ ಇಲ್ಲವೇ ಮನವೇ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಅನುರಾಧ ಭಟ್ ಅಂಡ್ ಕೆ ವೃಂದಾ ಆಚಾರ್ಯ.

ಕಂಜಾಕ್ಷಕಾಯಾಣ ಕರುಣಾನಿಧಿಯೇ ವಾದಿರಾಜರ ರಚನೆ ಕೃಷ್ಣ ಹಾನಗಲ್ ಅವರ ಧ್ವನಿಯಲ್ಲಿದೆ. ಕೃಷ್ಣ ಹಾನಗಲ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವಾದಿರಾಜ ಕಂಜಾಕ್ಷಕಾಯಾಯ ಕರುಣಾನಿಧಿಯೇ.

ಗಣಪತಿ ಭಟ್ ಅವರು ಹಾಡಿರುವ ಇಳೆನಿಮ್ಮ ದಾನ ಬೆಳೆನಿಮ್ಮ ದಾನ, ರಚನೆ ದೇವರದಾಸಿಮಯ್ಯ. ಇಳೆನಿಮ್ಮ ದಾನ ಬೆಳೆನಿಮ್ಮ ದಾನ, ಸಂಗ್ ಬೈ ಗಣಪತಿ ಭಟ್, ರಿಟನ್ ಬೈ ದೇವರದಾಸಿಮಯ್ಯ.

ಪುರಂದರದಾಸರ ರಚನೆ, ದನಿಯಾಗಿದ್ದಾರೆ ಕೆಜಿ ಕನಕಲಕ್ಷ್ಮಿ ಮತ್ತು ಎಂ ವೆಂಕಟೇಶಾಚಾರ್. ಸಣ್ಣ ಹೆಜ್ಜೆಯನ್ನಿಟ್ಟು ಗೆಜ್ಜೆ ನಾದಗಳಿಂದ. ನೌ ಅ ಕಾಂಪೊಸಿಷನ್ ಆಫ್ ಪುರಂದರದಾಸ ಸಾಂಗ್ ಬೈ ಕೆಜಿ ಕನಕಲಕ್ಷ್ಮಿ ಅಂಡ್ ವೆಂಕಟೇಶಾಚಾರ್. ಸಣ್ಣ ಹೆಜ್ಜೆಯನ್ನಿಟ್ಟು ಗೆಜ್ಜೆ ನಾದಗಳಿಂದ.

ಮಾಯೆಯೊಳಗು ನಿನ್ನೊಳು ಮಾಯೆಯೋ ಕನಕದಾಸರ ರಚನೆ ಹಾಡಿದ್ದಾರೆ ಕೆಜಿ ಕನಕಲಕ್ಷ್ಮಿ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ರಿಟನ್ ಬೈ ಕನಕದಾಸ ಸಂಗ್ ಬೈ ಕೆಜಿ ಕನಕಲಕ್ಷ್ಮಿ.

ಮಲ್ಲಿಕಾರ್ಜುನ ಮನ್ಸೂರ್ ಅವರ ಗಾಯನ, ಬಸವಣ್ಣನ ವಚನ, ಮನಕ್ಕೆ ಮನೋಹರವಲ್ಲದ ಗಂಡರು. ಮಲ್ಲಿಕಾರ್ಜುನ ಮನ್ಸೂರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ಮನಕ್ಕೆ ಮನೋಹರವಲ್ಲದ ಗಂಡರು.

ಸಂಗೀತ ಪ್ರಿಯರೇ, ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಆಲಿಸಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard various songs sung by various artists. This program is a contribution of Akashwani Bengaluru.

0: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಶಾಂತಾ ನರಸಿಂಹನ್, ಭಾಗವಹಿಸುತ್ತಾರೆ ವೀಣಾ ಮೋಹನ್.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಅಮ್ಮ. ಇವತ್ತಿನ ಪಾಠ ಕಲ್ಯಾಣಿ ರಾಗದ್ದು ಶುರು ಮಾಡ್ತೀನಿ. ಮಿಶ್ರ ಚಾಪದಳದಲ್ಲದೆ

0: ಇದು ಸ್ವಾತಿತ್ರನಾಳ ಮಹಾರಾಜರ ಕೃತಿಗಳು. ಕಲ್ಯಾಣಿಲಿ ಯಾವ್ಯಾವ್ದು ಬರುತ್ತೆ, ಯಾವ್ಯಾವ್ದಾಗಿದೆ ಕೀರ್ತನೆಗಳು
1: ಕೃತಿಗಳು? ಮೇಡಮ್, ನಿನುವಿನ ಗತಿಗಾನ ಸುಬ್ಬರಾಯ ಶಾಸ್ತ್ರಿಗಳದು, ಆಮೇಲೆ ನಿಧಿಚಾಲ ಸುಖಮ, ನಮ್ಮಿ ವಚ್ಚಿನ ನನ್ನು, ಏತಾ ಉನರ, ಸುಮಾರು
0: ಆಗಿದೆ. ಜನಕ ರಾಗ ಈ ಕಲ್ಯಾಣಿ 65ನೇ ಮೇಳಕರ್ತಾರ. ಈ ರಾಗ ಕಟಭಯಾದಿ ಸೂತ್ರಕ್ಕೋಸ್ಕರ ಮೇಚ ಎಂಬ ಪದವನ್ನು ಸೇರಿಸಲಾಗಿದೆ. 11ನೇ ರುದ್ರಚಕ್ರದಲ್ಲಿ 5ನೇ ರಾಗ ಮೂರ್ಛನ ಕಾರಕ ಮೇಳವಾಗಿದೆ. ಈ ರಾಗಕ್ಕೆ ಬರುವ ಸ್ವರಗಳು ಷಡ್ಜ, ಚತುಶ್ಶತಿ ಋಷಭ, ಅಂತರಗಾಂಧಾರ, ಪ್ರತಿ ಮಧ್ಯಮ, ಪಂಚಮ, ಚತುಶ್ಶತಿ ದೈವತ, ಕಾಕಲಿ ನಿಷಾದ, ಇಷ್ಟು ಬರುತ್ತೆ. ರಾಗಾಂಗ ರಾಗ, ಸಂಪೂರ್ಣ ರಾಗ. ರೀಪ ಅನ್ನೋದು ಅಂಶ ಸ್ವರಗಳು, ರೀದ ಅನ್ನೋದು ನ್ಯಾಸ ಸ್ವರಗಳು, ಗಾಮ ಅನ್ನೋದು ಜೀವ ಸ್ವರಗಳು, ನಿಷಾದ ರಾಗ ಛಾಯಾ ಸ್ವರ, ಜಂಟಿ ಸ್ವರಗಳು, ದಾಟು ಸ್ವರಗಳು ರಾಗಕ್ಕೆ ಸೌಂದರ್ಯವನ್ನು ಒಯ್ಯುತ್ತವೆ. ಶೃಂಗಾರ ರಸ ಪ್ರಧಾನವಾದರೂ ಕರುಣಾರಸವನ್ನು ಮೂಡಿಸುತ್ತದೆ. ರಕ್ತಿ ರಾಗ ಸರ್ವಕಾಲಿಕ ರಾಗವಾದರೂ ಸಾಯಂಕಾಲ ವೇಳೆಯಲ್ಲಿ ಶೋಭಿಸುತ್ತದೆ. ಎಲ್ಲಾ ವಿಧವಾದ ರಚನೆಗಳು ಈ ರಾಗದಲ್ಲಿ. ಮೊದಲಿಂದ ಪ್ರಾರಂಭ ಶಿಕ್ಷಣದಿಂದ ಗೀತೆ, ಲಕ್ಷಣ ಗೀತೆ, ಜತಿಸ್ವರ, ತಾನವರ್ಣ, ಅಟತಾಳವರ್ಣ ಮತ್ತು ಕೃತಿಗಳು ತ್ಯಾಗರಾಜರ ಕೃತಿಗಳಲ್ಲಿ ಏತವನರ, ವಾಸುದೇವಯನಿ, ನಿಧಿಜಾಲ ಸುಖಮ, ಅಮ್ಮರಾವಮ್ಮ, ಏವರ ಮುಡುಗುದುರ, ಇನ್ನು ಎಷ್ಟೋ ಕೃತಿಗಳನ್ನು ರಚಿಸಿದ್ದಾರೆ. ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿರುವ ಕೃತಿಗಳು ಕಮಲಾಂಬಾಂ ಭಜರೆ, ಶಿವಕಾಮೇಶ್ವರಿಂ ಚಿಂತೆಯ, ಶ್ಯಾಮಶಾಸ್ತ್ರಿಯವರ ಕೃತಿಗಳು ತಲ್ಲಿ ನೀನು ನೆರ ನಮ್ಮಿ, ಹಿಮಾದ್ರಿ ಸುತೆ, ಬಿರಾನವರ ಲಿಚ್ಚಿ, ಪುರಂದರದಾಸರು ರಚಿಸಿದ್ದಾರೆ, ಕಲ್ಲು ಸಕ್ಕರೆ ಕೊಳ್ಳಿರೋ, ನಂಬಿಕೆಟ್ಟವರಿಲ್ಲವೋ, ಇನ್ನು ಅನೇಕ ವಾಗ್ಗೇಯಕಾರರು ಕೃತಿಗಳನ್ನು ರಚಿಸಿದ್ದಾರೆ. ಸ್ವಾತಿತ್ರನಾಳ ಮಹಾರಾಜರು ರಚಿಸಿರುವ ಈ ಕೃತಿಯೇ ಪಂಕಜಲೋಚನ ಎಂಬ ಕೃತಿಯನ್ನು ಹೇಳಿಕೊಡ್ತೇನೆ. ಇದು ಮಿಶ್ರ ಚಾಪ್ತಾಳಿದೆ. ಇವರು ತಿರುವನಂತಪುರ ಆಸ್ಥಾನ ಮಹಾರಾಜರು. ಇವರು ಸಹ ವಾಗ್ಗೇಯಕಾರರು, ಅನೇಕ ಕೃತಿಗಳನ್ನು ರಚಿಸಿರುತ್ತಾರೆ. ಇವರು ಅಂಕಿತ ಪದ್ಮನಾಭ, ಪರ್ಯಾಯ ಮುದ್ರೆಗಳಾದ ಜಲಜನಾಭ, ಕಂಜನಾಭ, ಸರಸಿಜನಾಭ, ಕಮಲನಾಭ, ಸರಸೀರುಹನಾಭ ಎಂಬ ಮುದ್ರೆಗಳನ್ನು ಇವರ ರಚನೆಗಳಲ್ಲಿ ಕಾಣಬಹುದು. ಈ ಕೃತಿ ಮಿಶ್ರ ಚಾಪುತಾಳದಲ್ಲಿದೆ, ಸಂಸ್ಕೃತದಲ್ಲಿದೆ. ಶುದ್ಧ ಸಾಹಿತ್ಯ ಬರ್ಕೋತೀರಾ?
1: ಆಯ್ತು.
0: ಪಲ್ಲವಿ. ಪಂಕಜ ಲೋಚನ ಪಾಹಿ ಮುರಾಂತಕ, ಪಂಕಜಾಲಯ ಜೀವನಾಥ ವಿಭೋ ವಿಭೋ. ನಸರ ಹೇಳಿ.
1: ಪಂಕಜ ಲೋಚನ ಪಾಹಿ ಮುರಾಂತಕ, ಪಂಕಜಾಲಯ ಜೀವನಾಥ
0: ವಿಭೋ ವಿಭೋ. ಮಹಾಪ್ರಾಣಗಳು ಚೆನ್ನಾಗಿ ಬರಬೇಕು. ಅನುಪಲ್ವಿ. ಶಂಕರ ವಿಧಿವಲ ಶಾಸನ ನುತ ಗುಣ,
1: ಶಂಕರ ವಿಧಿವಲ ಶಾಸನ ನುತ ಗುಣ,
0: ಶಂಕುರು ಸತತಂ ಮೇ,
1: ಶಂಕುರು ಸತತಂ ಮೇ,
0: ಸಾರಸನಾಭ ಶೌರೆ,
1: ಸಾರಸನಾಭ ಶೌರೆ.
0: ಇನ್ನೊಂದ್ಸಲ ಹೇಳಿ ಬರ್ಕೊಂಡ್ರ?
1: ಆಯ್ತು ಮ್ಯಾಮ್, ಬರ್ಕೊಂಡಾಯ್ತು. ಶಂಕರ ವಿಧಿವಲ ಶಾಸನ ನುತ ಗುಣ, ಶಂಕುರು ಸತತಂ ಮೇ, ಸಾರಸನಾಭ ಶೌರೆ.
0: ಚರಣ.
1: ಆಯ್ತು ಮ್ಯಾಮ್.

0: ಬೃಂದ ಮುಖ
1: ಮುಖ
0: ಸರಸೀರುಹ ಮಧುಪ
1: ಸರಸೀರುಹ ಮಧುಪ
0: ಬರ್ಕೊಳ್ಳಿ ಸಲ ಹೇಳಿ.
1: ಸುಂದರ ತರ ರೂಪ ನಂದಿತಾ ಭೀರ ನಾರಿ ವೃಂದ

0: ವಿವಿಧ ಸುಖ ವಿಹಾರ,
1: ವಿವಿಧ ಸುಖ ವಿಹಾರ,
0: ಕುಂದನಿ ಭರದ ಗೋವಿಂದ,
1: ಕುಂದನಿ ಭರದ ಗೋವಿಂದ,
0: ನಂದನಂದನ
1: ನಂದನಂದನ,
0: ವೃಂದಾವನಂತ
1: ವೃಂದಾವನಾಂತ ಕೃತ, ವಿವಿಧ ಸುಖ ವಿಹಾರ, ಕುಂದನಿ ಭರದ ಗೋವಿಂದ ನಂದನಂದನ.
0: ಹೌದು, ಮಿಶ್ರ ಚಾಪುತಾಳ ಅದು, ತಕ ಬಿಡುತ್ತೆ. ಗಸ್

0: ಗಮ ಪ ಅಲ್ಲೇ ಅಷ್ಟು ಗಮ ಬೇಗ ಬರಬೇಕು, ಪಾಮ ಬೇಗ ಬರಬೇಕು. ಗೀಟ್ ಹಾಕೊಂಡ್ರ
1: ಹಾಕೊಂಡೆ. ಕಮ ಪ
0: ಪಾಮ ಗಾಮ ಪ ಪಾಮ ಗ ಗ ಗರಿ ಅದು ಎಡಕ್ಕೆ ಬಂದ್ಬಿಡ್ತು ಗರಿ. ಇನ್ನೊಂದು ಸಾರಿ ರಿಪೀಟ್ ಮಾಡಿ ಮಂಗಜಲೋಚನ.
1: ಗಮ ಪ ಪಾಮ ಗಾಮ ಪ ಪಾಮ ಗ ಗ ಗರಿ
0: ಅಲ್ಲಿ ಪಾಹಿ ಮುರಾಂತಕ ಚೇಂಜ್ ಆಗುತ್ತೆ, ಅದೇ ರಿಪೀಟು.

0: ಗಾಮನ ಗರಿ ಅಷ್ಟೇನೆ, ಪಾಹಿ ಸಮಕ್ ಬಂದ್ಬಿಡ್ತು. ಗಮ ಪದನಿ ದವ ಪಾಮ,
1: ಗಮ ಪದನಿ ದವ ಪಾಮ,
0: ದಪ್ಪ ಅನ್ನೋದು ಮೂರನೇ ಕಾಲ.
1: ಮೂರನೇ ಕಾಲದ
0: ಗಮ ಪದನಿ ದವ ಪಾಮ,
1: ಗಮ ಪದನಿ ದವ ಪಾಮ,
0: ಅದೇ ಸೇಮ್. ಗಮ ಪಾಪ ಮಗ ಗರಿ ನೀರೇ ನೀರಿ ಸೇರ್ಕೊಳ್ತೇನೆ.

0: ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೇನೆ ಮುಂದಿನ.
1: ಆಯ್ತು ಮೇಡಮ್,
0: ಇದಿಷ್ಟು ಸ್ವಲ್ಪ ಅಭ್ಯಾಸ ಮಾಡಿ.
1: ಖಂಡಿತ.
2: ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಶಾಂತಾ ನರಸಿಂಹನ್, ಭಾಗವಹಿಸಿದ್ದವರು ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದು ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನವನ್ನು ಕೇಳಲಿದ್ದೀರಿ. ತಬಲಾ ಸಾಥಿ ವಿಶ್ವನಾಥ್ ನಾಕೋಡ್. ಮೊದಲು ಕೇಳೋಣ ರಾಗ್ ರಾಗೇಶ್ರೀ. ಟುಡೇ ಯು ವಿಲ್ ಲಿಸನ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ತಬಲಾ ಸಾಥ್ ಬೈ ಶ್ರೀ ವಿಶ್ವನಾಥ್ ನಾಕೋಡ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಮಾಲ್ಕೌನ್ಸ್. ಲಿಸನ್ ಟು ರಾಗ್ ಮಾಲ್ಕೌನ್ಸ್ ಸುರ್ಬಹಾರ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನವನ್ನು ಕೇಳುತ್ತಿದ್ದೀರಿ. ಕೇಳಿ ಈಗ ರಾಗ್ ಭಿನ್ನ ಷಡ್ಜ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ನೌ ಲಿಸನ್ ಟು ರಾಗ್ ಭಿನ್ನ ಷಡ್ಜ್.

ಇದುವರೆಗೆ ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನ ಕೇಳುತ್ತಿದ್ದೀರಿ. ಇವರೊಂದಿಗೆ ತಬಲಾ ನುಡಿಸಿದವರು ಶ್ರೀ ವಿಶ್ವನಾಥ ನಾಕೋಡ್. ರಾಗೇಶ್ರೀ, ಮಾಲ್ಕೌನ್ಸ್ ಹಾಗೂ ಭಿನ್ನ ಷಡ್ಜ ರಾಗಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಂ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಬೆಂಗಳೂರು

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಐಶ್ವರ್ಯ ಶ್ರೀನಿವಾಸ್ ಅವರಿಂದ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಾಯಾಕರ್ ಅವರಿಂದ, ಮೃದಂಗ ಎಚ್ಎಸ್ ಕೃಷ್ಣಮೂರ್ತಿ ಅವರಿಂದ. ಮೊದಲಿಗೆ ಭಕ್ತುನಿ ಚರಿತ್ರಮು ತ್ಯಾಗರಾಜರ ರಚನೆ ಬೇಗಡೆ ರಾಗ ಆದಿದಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you vocal rendition by Aishwarya Srinivas. Accompanies are on the violin Vidwan Mysuru Ardayakar and the mridangam H.S. Krishnamurthy. To begin with, Bhaktuni Charitramu, written by Tyagaraja, set to Bekadiraga Adithala.

ತ್ಯಾಗರಾಜರ ಮತ್ತೊಂದು ರಚನೆ ಜಯಮನೋಹರಿ ರಾಗ ರೂಪಕತಾಳದಲ್ಲಿ ನಿಬದ್ಧವಾಗಿದೆ. ನೀ ಭಕ್ತಿ ಭಾಗ್ಯ, ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ನೀ ಭಕ್ತಿ ಭಾಗ್ಯ ಸೆಟ್ಟು ಜಯಮನೋಹರಿ ರಾಗ ರೂಪಕತಾಳ.

ಕಲಿಯುಗದಲ್ಲಿ ಪುರಂದರದಾಸರ ದೇವರ್ನವ ಜಂಜೂಟಿ ರಾಗ ಆದಿತಾಳ. ನೌ ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ ಟು ಜಂಜೂಟಿ ರಾಗ ಆದಿತಾಳ ಕಲಿಯುಗದಲ್ಲಿ.

ಐಶ್ವರ್ಯ ಶ್ರೀನಿವಾಸ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಚ್ಎಸ್ ಕೃಷ್ಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕರುಣಾ ಜೋಡವಮ್ಮ ಶ್ಯಾಮಶಾಸ್ತ್ರಿ ವಿರಚಿತ ಕೃತಿ ವರಾಳಿರಾಗ ಮಿಶ್ರಛಾಪುತಾಳದಲ್ಲಿದೆ. ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಐಶ್ವರ್ಯ ಶ್ರೀನಿವಾಸ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಚ್ಎಸ್ ಕೃಷ್ಣಮೂರ್ತಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ, ಸೆಟ್ ಟು ವರಾಳಿರಾಗ ಮಿಶ್ರ ಛಾಪುತಾಳ, ಕರುಣಾ ಜೋಡವಮ್ಮ.

0: ಇದುವರೆಗೂ ಐಶ್ವರ್ಯ ಶ್ರೀನಿವಾಸ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರ್ ಆರ್ ದಯಾಕರ್, ಮೃದಂಗ ಎಚ್ಎಸ್ ಕೃಷ್ಣಮೂರ್ತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's Carnatic Classical Music Program. You just heard vocal rendition by Aishwarya Srinivas. Accompanies were on the violin Vidwan Mysore Ardayakar, on the mridangam H.S. Krishnamurthy. This program is a contribution of Akashvani Bengaluru. Anytime, Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮೇಘ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಗರಜ ಘನ, ಧೃತ್ತೀನ್ತಾಲ್, ಜರನಾ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ರಾಗ್ ಮೇಘ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಗರಜ ಘನ, ಧೃತ್ತೀನ್ತಾಲ್, ಜರನಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಪಂಡಿತ್ ರಘುನಾಥ್ ನಾಗೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಛಾಯಾ ನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ತೀನ್ ತಾಲ್ ಗಗರಿ ಮೋರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಛಾಯಾ ನಟ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ ತೀನ್ ತಾಲ್ ಗಗರಿ ಮೋರೆ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಬಸವರಾಜ್ ಗೋನಾಳೋ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
2: ಆಕಾಶವಾಣಿ
1: ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರೇ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂಜಯ್ ನಾಗ್ ಬಿಆರ್ ಅವರಿಂದ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುತ್ತಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್. ಮೃದಂಗ ನುಡಿಸುವವರು ಅನಿರುದ್ಧ ಎಸ್ ಭಟ್. ಮಾರ್ಚಿಂಗ್ ಲಕ್ಷ್ಮೀನಾರಾಯಣ ಜಿ. ಕಾರ್ಯಕ್ರಮದ

ಆರಂಭದಲ್ಲಿ ವರ್ಣ ಮಂದಾರಿ ರಾಗ ಆದಿತಾಳದಲ್ಲಿ ವನಜಾಕ್ಷ. ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದ ಪ್ರೋಗ್ರಾಂ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಸಂಜಯ್ ನಾಗ್ ಬಿಆರ್. ಹಿ ಈಸ್ ಅಕಂಪನಿಡ್ ಆನ್ ದ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆಂಡ್ ಆನ್ ದ ಮೃದಂಗಂ ಬೈ ಅನಿರುದ್ಧ ಎಸ್ ಭಟ್ ಆಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀ ನಾರಾಯಣ ಜಿ. ಇನ್ ದ ಬಿಗಿನಿಂಗ್ ಸಂಜಯ್ ನಾಗ್ ಬಿಆರ್ ಪ್ರೆಸೆಂಟ್ಸ್ ಅ ವರ್ಣ ವನಜಾಕ್ಷ. ದಿಸ್ ಇಸ್ ಸೆಟ್ ಟು ಮಂದಾರಿ ರಾಗ ಆಂಡ್ ಆದಿತಾಳ.

ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಸಂಗೀತ ಜ್ಞಾನಮು ಭಕ್ತಿವಿನ ಧನ್ಯಾಸಿ ರಾಗ ಆದಿತಾಳ. ಇದು ತ್ಯಾಗರಾಜರ ರಚನೆ. ನೌ ವಿ ವಿಲ್ ಲಿಸನ್ ಟು ಸಂಗೀತ ಜ್ಞಾನಮು. ದಿಸ್ ಈಸ್ ಅ ಕಾಂಪೋಸಿಷನ್ ಆಫ್ ಶ್ರೀ ತ್ಯಾಗರಾಜ ಇನ್ ಧನ್ಯಾಸಿ ರಾಗ ಸೆಟ್ ಟು ಆದಿತಾಳ.

ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಸಂಜಯ್ ನಾಗ್ ಬಿಆರ್ ಅವರು ಈಗ ಪ್ರಸ್ತುತಪಡಿಸುತ್ತಿದ್ದಾರೆ ಸಾಕೇತ ನಿಕೇತನ ಬೇಗಡೆ ರಾಗ ರೂಪಕ ತಾಳದಲ್ಲಿ. ಇದು ತ್ಯಾಗರಾಜರ ಕೃತಿ. ಸಂಜಯ್ ನಾಗ್ ಬಿಆರ್ ನೌ ಪ್ರೆಸೆಂಟ್ಸ್ ಸಾಕೇತ ನಿಕೇತನ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ಬೇಗಡೆ ರಾಗ ಸೆಟ್ ಟು ರೂಪಕ ತಾಳ.

ಪ್ರಿಯ ಕೇಳುಗರೆ, ಸಂಜಯ್ ನಾಗ್ ಬಿಆರ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯೊಲಿನ್ ನುಡಿಸುತ್ತಿದ್ದಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್. ಮೃದಂಗ ಅನಿರುದ್ಧ್ ಎಸ್ ಭಟ್. ಮೋರ್ಚಿಂಗ್ ಲಕ್ಷ್ಮೀನಾರಾಯಣ ಜಿ. ಕೊನೆಯದಾಗಿ ಮೀನಾಕ್ಷಿ ಮೇ ಮುದಂ ದೇಹಿ, ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಸಂಜಯ್ ನಾಗ್ ಬಿಆರ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಂಜಯ್ ನಾಗ್ ಬಿಆರ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವಾಯೊಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ನುಡಿಸಿದವರು ಅನಿರುದ್ಧ ಎಸ್ ಭಟ್ ಹಾಗೂ ಮೋರ್ಚಿಂಗ್ ಸಹಕಾರ ನೀಡಿದವರು ಲಕ್ಷ್ಮೀನಾರಾಯಣ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರೆಸೈಟಲ್ ಬೈ ಸಂಜಯ್ ನಾಗ್ ಬಿಆರ್. ಹಿ ವಾಸ್ ಅಕಂಪನೀಡ್ ಆನ್ ದ ವಯೊಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಬೈ ಅನಿರುದ್ಧ ಎಸ್ ಭಟ್ ಆಂಡ್ ಆನ್ ಮೋರ್ಚಿಂಗ್ ಬೈ ಲಕ್ಷ್ಮೀನಾರಾಯಣ ಜಿ. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

ಘಂಟೆ ತಾಗಿತ್ತೆ ಘಗೆ ತೆಟ್ಟೆ ಗದಿ ಗನ್ನ ತೆಗೆ ತಾಗಿತ್ತೆ ಟೆಕ್ಕ ತೆಗೆ ಗದಿ ಗನ್ನ ಹಿಂದಿರ್ಗಿಡ್ತಕ್ಕ ತಾಗಿತ್ತೆ ಟೆಕ್ಕ ದಾಗಿತ್ತೆ ಟೆಕ್ಕ ದಾಗಿ ಗನ್ನ ದೇಗಿಟ್ಟ ದಾಗಿನ ದೇ ತಗನ್ನ ದೇ ಕತ್ತೆ ತಾಗನ್ನ ಘಗೆ ತೆಟ್ಟೆ ಕತ್ತ ಗದಿ ಗನ್ನ ಕತ್ತೆ ತೆಗೆ ದಾಗ

ಕಾದರ್ ಬದಲನೆ ದಿಗದಿಗರ್ ಕುಠಾರ ಕಾಟತ ಕೊಟ್ಟಿಲೆ ತಿರುಗಡತ ಕುತಾಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಸುಭ ಸುಂದ ಮಾಲ ಗಲೆ ಮುಂಡ ವೀರಾ ದಾಗಡತ ಧುಮಕಡತ ಕುತಾ ದಿನ ದಿನ ಚತುರ ನನ ಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮುಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿರಿ ಧುಮಕಡತ ಧುಮಕಡತ ಕುತಾ ಟಕಿಟ ಧಿಕಿಟ ಧಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮ ರುದಂ ಡಿಮಿ ಡಿಮಿ ಡಿಮಿ ತಗ ತಗ ಧಾ ಧಾ ಡಿಮಿ ಡಿಮಿ ತಗ ತಗ ಧಾ ಡಿಮಿ ಡಿಮಿ ತಗ ತಗ ಧಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ಧಾ ಧಾ ಡಿಮಿ ಡಿಮಿ ತಗ ತಗ ಧಾ ಡಿಮಿ ಡಿಮಿ ತಗ ತಗ ಧಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ಧಾ ಧಾ ಡಿಮಿ ಡಿಮಿ ತಗ ತಗ ಧಾ ಡಿಮಿ ಡಿಮಿ ತಗ ದೂರ.